ಎಲ್ಲಾಗ ನಮ್ಮ ಮಹಿಮೆ ನಾನು ರೋಮಕ್ಕೆ ತರಬೇಕು ಮಹಿಮೆ ಪಡೆಯಲ್ಲ ಏ ಶ್ರೀನಾಮದಿಂದ ಅಲ್ಲ ಆಮೇಲೆ ಆಮೇಲೆ ಆಮೇಲೆ.

ಕೇಳಲಾಗ ನಮ್ಮ ಮಗಿಮೆ ನಾನು ರೋಮಕ್ಕೆ ತರಬಹುದು, ಮಗಿಮೆ ಪಡೆಯಲ್ಲ. ಯೇಸು ನಾಮದಲ್ಲಿ ಅಲ್ಲ. ಆಮೆನ್, ಆಮೆನ್, ಆಮೆನ್.